ಸಪಸರಿ ಗಣಿಪ ಸಾಸರಿ ರಿ ಗಗ ಪಾಪ ರಿ ನಿ ಸಾಸರಿ ರಿ ಗಗ ಗ ಪಾಪ ಪಗ ಪರಿರಿ ಸ ಪರಿಸಾ ನಿ ಸಾಸ ರಾಗ ತಾಳ ಶ್ರುತಿಲಯ ಸಂಗಮಂ ಸಂಗೀತಂ ಸಂಗೀತಂ ರಾಗ ತಾಳ ಶ್ರುತಿಲಯ